0: ಜಾನ್ಸಿ
1: ಹರಿ ಹರಿ
0: ಕೌಸಲ್ಯವರ ಸೂಕ್ತಿಕ ಸಮೌಟಂಕದ ರಾಹುಡು ದೇವುದೈ ರಮಣಿಗಾಂಚಿ ಸೀತಾ ಸುಧಾದ ಜನಗಿ ಪೆಂಚುಟಕದ ಕವಲು ಲವ ಕುಸುಲು ತಾ ಕನುಲು ನೌಟ ಚಿಜಿಯಾಲಲಾಮರಂಜಿಲ್ಲಿ ಪೆಂಚುಟಕದ ವೀರ ಶಿವಾಜಿಯು ಪೇರುಗಾಂಚಿ ಪುತ್ತಲಿ ಬಾಯಿ ಸಂಕ್ರೋಧಿ ತಂಬುಲ ಕದ ಗಾಂಧಿ ಮಹಾತ್ಮುಡೈ ಘನತ ನುಂದೇ ಜೀವಕೋಟಿಗೆ ಮಕ್ಕುವ ಜೀವ ಮಗುಚು ಅಹರ ತಂದುನು ಪೆಂಚಡಿ ಅಮ್ಮ ಕಂತೆ ಆದರಂಬಗು ವಸ್ತುವು ಅವನಿ ಕಲದೆ ಅಮ್ಮ

ಬುರಮೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದು ತಂಬುರ ಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದು ತಂಬುರ ಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ಪಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನು ಪಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ